ಗೆ ಗುನಾಹ ಸರೆ ಹಶ್ರಿ ದೋಸಿತೋ ಬಕ್ಷಾಯೆಂಗೆ ಗುನಾಹ ಸರೆ ಹಶ್ರಿ ದೋಸಿತೋ ಬೇಷಕ್ ಹಮ್ ಮಾಸಿಯೋ ಕೆ ಸಹ

ವಿನುತ ಜಯ ದೇವ ಶ್ಲೋಕ ಶೃಂಗಾರ ರಾಗದೀಪ ಭರತ ಶಾಸ್ತ್ರ ರಮಣೀಯ ನಾದನ ಭಾವ ಭಾವರೂಪ ಸ್ವರ ವಿಲಾಸ ಹಾಸ ಚತುರ್